ಶ್ರೀಕೃಷ್ಣ ಸಹಸ್ರ ಸಾಲಂಕರ ಕೊನ್ನಾಯ ನಮೋ ಈತ ಸಂಪ್ರದಾನಾಯ ಪೂಜಪತಾಯ ನಮೋ ಈತ ಸಂಪ್ರದಾನಾಯ ದಧಿಪಾತಾಯ ಶ್ರೀ ವಿಷ್ಣು ಬಾಲಾಯ ಬ್ರಾಹ್ಮಣಾಯ ನಮೋ.